ಹನ್ನೀರಿಷೆ ಮಣಿ ನಸೆಗ್ ಬಾಲ್ತುರು ಹೆನ್ನೀರಿಷೆ ಗುರು ಹೇರಿ ಮುವಾದಿನ ಶಿಶಾ ಸರ್ ಹೋಗಲ್ಲ ಝಟ್ಗೆ ಜಮಾ ಸರಿ ಸರಿ ಶೋಸನೋ ಸೋ ತಾಸು ಖುಬುನೆ ಕವಯ್ಯ.

0: ಅಲ್ಲ ಜೀವಿ ಬೇಗಾನ ಊರಿಗೆ ಹೋದ ಕಲರ್ ಸಾಹೇಬ್ ಸೌಹುಲಿಕೆ ಅಂತ ಕೆಲವು ಕಿಮ್ಡಿ ಗಾನ ಸರ್
1: ಅವ್ರಿಗೆ
0: ದಿಂಕರ ಗೆಲ್ಲ ಕಿಚಾರ ಮಿಸ್ ಮುಖಾನ ರೋಕಾವೆ
1: ಅಸ್ಸಲಾಮು
0: ವಾಲೇಕುಮ್ ಅಸ್ಸಲಾಂ ಸು ಖಬರ್ ಕೇಳಿ ಕಿಮ್ಸಿನ ಹಲೋ ಹಲೋ ಸಿಗ್ನಲ್ ಚಾರ್ ನಕ್ಕಿದಾರೆ ಸರ್ ಇದ್ರದ್ದು ಕೀಳಿ ಕಾಲ್ ಖಬರ್ ಸಿಗ್ನಲ್ ಆಫ್ ನಕ್ಕಿದಾರೆ ಸರ ಸರ್ ಡೇರ್ ಸುತ್ತಮನ ಲಲ್ಲಾ ಸುಮರ ಹಾ ದಿ ಮಿರ ದಿ ಡೊಮೇಲ್ ಸೈಡ್ ದಿ ಬಾನಿ ಸೈಡ್ ಕಿಮೋ ವೃದ್ಧಿಂಗ್ ದಿ ಕಾಲ್ ಕವಲ್ ಕುಶಿ ಓಡಿ ಸ್ರೇ ಓಡಿ ಚಾರ ಮಿನಿಟ್ ಪದೇ ಪ್ರೋಗ್ರಾಮ್ ಸೆ ಶಿರ್ಕಾತ್ ವರ್ ಸರೋಕಿ ಆಗ ಚಿಕಿಮ್ ಸಿಗ್ನಲ್ ಸಿರ್ಫ್ ಫಿಲ್ಹಾಲ್ ದ ಮೆಸೇಜ್ ಪರ ಚಿಕಿಮ್ ನಿ ಚಾರ್ ಕಿ ಫಿಲ್ಹಾಲ್ ಕಾಲ್ ಜೀಸ್ ಕಿಸ್ಮ ಚಾರ್ ಕಿ ನೋ ಆಸ್ ರಡ ವ್ಯಾ ಮಸ್ ರಕೆ ಖೇರ್ ದ ಮೆಸೇಜ್ ಓಕೆ ಮೆಸೇಜ್ ಉತರ ಶಾಮಿಲ್ ಕಿ ಅಸ್ಸಲಾಮು ಅಲೈಕುಮ್ ಅಸ್ಸಲಾಮು ಅಲೈಕುಮ್
2: ಅಸ್ಸಲಾಮ್
0: ಸೋ ಖಬರ್ ಕಿ ಚಿಕಿಮ್ ಜಿನಾ ಜದಾ ತ ತರಫ
2: ಹೇಲನ ಸಬ್ನಮ್ ಖಬರೆ ಸಾ
0: ಅಚ್ಛಾ ತತ್ತರ ಖೇಲ್ ನ ಶಬನಮ್ ಖಬರ್ ಕವಿ ಅಚ್ಛಾ ತತ್ತರ ಖೇಲ್ ತಾ ಮುಡ ವಸಫ ಕ್ಲಿಯರ್ ದರ್ಜಿ ಅಚ್ಛಾ ಮಾಶಾಲ್ಲಾ ಮಾಶಾಲ್ಲಾ ಬಸ್ ಖುರಕಿ ಮೇ ಕ್ಯಾ ತುರ್ಕೆ ದಿನ ದರ್ತ ವಯ
2: ಖುರಕಿ
0: ಅವಾಜ್ ಕುದೆ ಮತ ಸೆ ತುರುರ್ ತುರುರ್ ಲಾಗಿ ತುರುರ್ ಕೋಯ ಕ್ಯಾ ತುರುರ್ ನೈ ಚಾ
2: ಶುಕ್ರಿಯ
0: ತರೀಕ್ ಬೇಚಿಕ ಆಪ ಚುಟ್ಟಿ ಬಂದ ಇನ್ಶಾಲ್ಲಾ ಸಭೆ ಉರುಸಿ ಬಹೇರ್ ಹಫ್ತೆ ಕಿ ಮಾಡೋದು ಕೆದೇಶ ಅಭ್ಯಾಸಕೋ ವಾಲಿಕುಮ್ ಸಲಾಮ್ ವಾಲಿಕುಮ್ ಸಲಾಮ್ ತುರ್ಕಡೆ ಇವ ಬಲ ಪರ್ಸನ್ ಅದಾರಕೋ ದಾಮೇದರ್ ತಾವೆಲ್ಲ ಚೇ ಪ್ರೋಗ್ರಾಮಿನ ಸುಮಾರು ಟೈಮ್ ನಾವು ಊರ್ವೆ ಅಚ್ಛಾ ಉದಾರ ತೋಚಿ ಅವಶ್ಯ ಹೊಸ ಮಸಲಾ ಹೋದಲೆ ನಕ್ಕಿ ಅಚ್ಛಾ ಓಜ್ ಇಸ್ ಮಸಾಲಾ ನಕ್ಕಿ ಲಕ್ಕಿ ಮರವ ತೋಲ್ತ ತರ ಖೇಲೋ
2: ಅಚ್ಛಾ
0: ದಕ್ಕಿಮ್ ಜಿ ಸರ್ತಿ ದಕ್ಕಿಮ್ ದೇ ಕರಕ್ ಪಸಿ ಮಾಡ ಲಕ್ಕಿ ಮರವತ್ ಪಸಿ ಮಾರ್ಸಿ ಅಚ್ಛಾ ದೇ ಸೈಡ್
1: ಚುಕಾರೆ ಸರ
0: ಅಚ್ಛಾ ಚುಕಾರ ಅಪ್ತಾರ ದೊಲೆ ಅಚ್ಛಾ ಮೂ ನಾ ಹೋಶ ಬಹುದ ಮರವತು ಲಕ್ಕ ಮೂ ಚಿಕ ಮರವಾತ ಅಚ್ಛಾ ಹಟಕ ಕೇರೆ ಹಟಕ ಓ ಬ್ಯಾ ಶಾಖ ಬರೋದು ಕಿ ಜಿಮಿಷ್ ಹಟಕ ಉಸಿರಿ ಹೊಖಾ ಮಹಾ ಬ್ಯಾ ಹಟಕ ಕಕ್ಕೆ ಈಸ್ ಖಬರ ಅಂದು ಹಟಾಸಿ ಸರ್ ಅಚಾರ ಏನಿ ಸುಸ್ತಾ ಓದಿರ್ಸಿ ಬಸ್ ಮೂಲ ಶಿಲ್ಸ್ ಕೇದ ಯು ಸುಸ್ತಾ ಟಕೆ ಒಮ್ಮೆ ದಕಡೆ ದೇಖೆ ನಾ ಯು ಸುಸ್ತಾ ಟಕೆ ಒಮ್ಮೆ ತುಸನ ದಕಡೆ ದೇಖ ಹಟಕೆ ನಾ ಕೂರ್ತಾ ಲುಟ್ಸಕನ ಬ್ಯಾಚಿ ಕೂರ್ಸೆ ಲದ ಸಲನ್ ಪೊಕ್ಕಡವಿ ಲದ್ದೇನೆಲ್ಲ ಬಲ್ಸ ಪೊಕ್ಕಡಿಕನ ಬೇಯಿ ಸರಂಗಿದ ಲಚಾಯ್ಕನ ಜೋರ್ ತಂಚ ಸುಸ್ತಾದು ವಿಜಿ ನಾ ಪುದ ಕಟ ಕೂಲದ ದೂರ್ತಾರ್ ತಸ ದಾಕಲ್ಲ ಮಿಡ್ವರ್ತ ಚೆಕ್ ಫಲ್ಯದು ರುವದು ಫಂದವರದು ತುಸೆ ಚ ಸುಸ್ತಾ ರೇಗದು ಬನಿಸೋನ್ ಹೋಜಿ ಕಿಂದಿಕನ ಏ ಬನಿಸೋನ್ ಹೋಜಿ ಕಿಂದಿಕನ ರೇಗದು ನಿಮ್ಮ ಪಿಲ್ಲ ಹೋಗಿ ರೋಗಿ ಸೈದು ಡೇರ ತುರ್ಕಡೆ ಕಾಲ್ ಕೇವಲ ಯೋಜನಾ ವಾಲಿಕುಮ್ ಸಲಾಂ ವಾಲಿಕುಮ್ ಸಲಾಂ ಕಾಲ್ ಕೇವಲ ಡೇರ ಜಿತಮನ್ನ ದಾಮು ಖೇಲ್ ದೇವೆ ಕರಕ್
1: ಚಿಕ್ಕ ಕರಕ್ ತಖ್ತಿ ನಸರತಿ ಕಿರ್ಸಿ ದೇ ಲಕ್ಕಿ ಕಿರ್ಸಿ ಬಿಲ್ಕುಲ್ ಪೇಲ ಕಾಲೇ
0: ಮಜೀದ ಬಡಾವ್ ಕಿಡಿ ಚಮಾಶ್ ಲಿಮ್ ನವಿ ನವಿ ಅವ್ರ ದಿಂಕಿ ನವಿ ನವಿ ನಾವು ಕಾಲ್ ಕಲಹ کیم یہاں دس نا چیارا تو پروگرام سے کال ہو یو نم کس بھی مشہور اٹھی کہ زون مشہور کرنا وہ چھ تو کل کال کی نو کال کی لالا دا لسنر سے کیم دیکھنا دا جڑاول سے دیکھنا دا ڈیر جو تو مشکل چار دو
1: دا ڈیر دا سے خاموش لسنر وی کہ آغا میرا پروگرام نا ڈیر دی وقت
0: لالا دا دا سے اٹھو چھ منا یور سے پشتنا اٹھ لے کنا دا سے ملگری وی دا سے کیم دیکھنا کل کل ٹائم روشی وچ دا پروگرام ہوتا کہ وچ دا لسنر شپ چھ کیم دیکھنا دا سرنگ جڑا وی اسی مثال رکو چھ اسی مثال یو دی کون دای دی کون دے جوڑ کو سامان دے ورتاو چھ نو کسٹمر سرنگ جڑا وی وی دا چھ تو ریڈیو تو پروگرام دے ستا کو خبر کسے ہو کی خود لسنر شپ سرنگ جڑا وی موچھ لسنر شپ چھ کیم جڑا ول دی دغه تا ٹائم ور کول دی دتا مینا ور کول دی دی پ سن می انداز بنو در می دی سفر می شو ور تا پیرا کی دی چھ کیم دی گنا دی کی مائن مطابق چھ کیم دی گنا تدا سکی چھ کی مختلف قسم چھ کیم دی ہر بیو استعمال وی چرس دا ور تین کی
1: فارمیشن
0: جوڑی خالی پانڈے ورکی خپل کمیشن شغلی پانډو غلی نه نه نه کم از کم چې کوم نه چې د سکیم ضرورت وي هغه مطابق ته ورته کړه چې ته د ضرورت نه وته انا بعد زون سره سمونه
1: بالکل
0: دا څه چې کوم نه اکثر لاله چې کوم نه ډیر لکه مو د خپل دې کوم دې ازه مطابق کما تجربه وشل کنه چې مسله چې زه شوردلې یو
1: کاروبار
0: سبزی منڈی درم مجبور شو چار مور پلوٹ مشر کا لالا خبر کسی مہنڈر جوتے کلی خوزوے کنا چھے آگا کما گانا مچ کم نکنا چلاولا دا سے دے اندازر تا بدل بدل خاری لشکر شانتا در بنا ورو